ಏವಂ ಜಗದ್ಗುರುಂಚ ಶಾಶ್ವತಂ ತುರೀಯಮೇವ ಕೇವಲಂ ಭಜಾಮಿ ಭಾವವಲ್ಲಭಂ ಕುಯೋಗಿನಾಂ ಸುದುರ್ಲಭಂ ಸ್ವಭಕ್ತಕಲ್ಪಪಾದಪಂಸವಂ ಸುಸೇವ್ಯಮನ್ಮಹಂ ಅನೂಪರೂಪಭೂಪತಿಂ ನ